ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು.

ಚಕ್ರ ಚಿಹ್ನ ಅರ ಬರ್ಣಜಾತರ ಪಾತ ನಹನ ಜಹೆ ರೂಪರಂಗರ್ರೇಹ ಪೇ ಕೌ ಕಹನ ಸಕತ ಗೇಹೆ ಅಚಲ ಮೂರ್ತನ ಪಾವ ಪ್ರಕಾಶ.